0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರಿಪ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರಿಪ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

ರೇನ್ಬೋ 101.9. ದೋಸ್ತೋ, ಅಭಿ ಆಪ್ ಸುನ್ ರಹೆ ಥೆ 20th ಎಡಿಷನ್ ಆಫ್ ಏಷ್ಯನ್ ಗೇಮ್ಸ್ ಕಾ ಡೇಲಿ ಹೈಲೈಟ್ಸ್ ಔರ್ ಅರ್ಧ ಪ್ರೋಗ್ರಾಮ್ ನಯ ರನ್ ಜಾರಿ ಹೈ ಜಿಸ್ಮೆ ಹಮ್ ಬಾತ್ ಕರ್ ರಹೆ ಥೆ ಆಲಮಿ ಯೋಮೆ ತೌಲೀದಿ ಸೆಹತ್ ಜೊ ಕೆ ಹರ್ ಸಾಲ 26 ಸಿತಂಬರ್ ಕೋ ಮನಾಯ ಜಾತಾ ಹೈ ಇಸ್ಮೆ ಏಕ್ ಔರ್ ಏಕ್ ಅಹಮ್ ಪಡಾವ್ ಯೇ ಆತಾ ಹೈ ಕೆ ಖವಾತೀನ್ ಕೋ ಬಾ ಇಖ್ತಿಯಾರ್ ಬನಾನಾ. ಜಿ ಹಾಂ, ಬಿಲ್ಕುಲ್. ತಾದಾದ ಔಲಾದ ಮೇ ಇತದಾಲ ಔರ್ ಮಾನಾ ಹಮಲ್ ತದಾಬೀರ್ ಕೆ ಇಸ್ತೇಮಾಲ್ ಸೆ ಖವಾತೀನ್ ಕೋ ಅಪ್ನಿ ತಾಲೀಮ್, ಕೆರಿಯರ್ ಔರ್ ಝಾತಿ ಜಿಂದಗಿ ಕೆ ಬೆಹತರ್ ಫೈಸಲೆ ಕರ್ನೆ ಕಾ ಮೌಕಾ ಮಿಲ್ತಾ ಹೈ. ಇಸ್ಸೆ ಮಾಶರೆ ಮೇ ಖವಾತೀನ್ ಕಾ ಮುಕಾಮ್ ಬುಲಂದ್ ಹೋತಾ ಹೈ ಔರ್ ವೋ ಖಾನ್ದಾನ್ ಕಿ ಮಾಶಿ ತರಕ್ಕಿ ಮೇ ಭಿ ಭರ್ಪೂರ್ ಕಿರ್ದಾರ್ ಅದಾ ಕರ್ ಸಕ್ತಿ ಹೈ. ಔರ್ ತೀಸರೆ ಮರಹಲೆ ಪೇ ಯೇ ಆತಾ ಹೈ ಕಿ ಆಗಾಹಿ ಔರ್ ತಾಲೀಮ್ ಕಿ ಜ಼ರೂರತ್. ಜಿ ಹಾಂ, ಆಜ್ ಭಿ ಬಹುತ್ ಸೆ ಮಾಶರೆ ಮೇ ಮಾನಾ ಹಮಲ್ ಕೆ ತರೀಕೋ ಕೆ ಇಸ್ತೇಮಾಲ್ ಸೆ ಮುತಾಲಿಕ್ ಝಿಜಕ್ ಔರ್ ಗಲತ್ ಫಹಮಿಯಾ ಪಾಯಿ ಜಾತಿ ಹೈ. ಇಸ್ ದಿನ ಕೆ ತೌಸಿದ್ ಸೆ ಸೆಮಿನಾರ್ಸ್, ವರ್ಕ್ಶಾಪ್ಸ್ ಔರ್ ಡಿಜಿಟಲ್ ಮೀಡಿಯಾ ಕೆ ಜ಼ರಿಯೆ ದುರುಸ್ತ ತಬಈ ಮಾಲೂಮಾತ್ ಆಮ್ ಕಿ ಜಾತಿ ಹೈ ತಾಕಿ ಲೋಗ್ ಮಹಫೂಜ್ ಔರ್ ಸೆಹತ್ಮಂದ ಜಿಂದಗಿ ಕಾ ಇಂತಖಾಬ್ ಕರ್ ಸಕೆ. ಜಿ ಹಾಂ ದೋಸ್ತೋ, ಆಲಮಿ ಯೋಮೆ ತೌಲೀದಿ ಸೆಹತ್ ಹಮೇ ಯೇ ಯಾದ ದಿಲಾತಾ ಹೈ ಕಿ ಖಾನ್ದಾನ್ ಕಿ ಮನ್ಸೂಬಾ ಬಂದಿ ಔರ್ ಮಾನಾ ಹಮಲ್ ಕೆ ಮಹಫೂಜ್ ತರೀಕೋ ಕೆ ಬಾರೇ ಮೇ ಖುಲೆ ದಿಲ್ ಸೆ ಬಾತ್ಚೀತ್ ಕರ್ನಾ ವಕ್ತ್ ಕಿ ಅಹಮ್ ಜ಼ರೂರತ್ ಹೈ. ಜಿ ಹಾಂ, ಬಿಲ್ಕುಲ್. ಶಊರ್ ಔರ್ ಆಗಾಹಿ ಕೆ ಜ಼ರಿಯೆ ಹಿ ಹಮ್ ಏಕ್ ಸೆಹತ್ಮಂದ, ಖುಷಹಾಲ್ ಔರ್ ಮಜ್ಬೂತ್ ಮಾಶರೆ ಕಿ ಬುನಿಯಾದ ರಖ ಸಕತೆ ಹೈ.